ಮತರ ಲೊಂಪೊತಿ ಅಗಾನ ಅಕ್ಕ ತಿಂತಿಂಗ ಬತ್ತು ಅರಿನರ ಕೈಯ ನನ ಪಿ ಸಟ್ರಿಂಗಿ ಪಟ್ರಿ ತಿನ್ನ ಅಲ್ಲೋ ಕಿಯ ಮಕ.

ಮತರೊಲೊಂಪೊ ಅಕ್ಕ ತಿಂತಿಂಗ ಬತ್ತು ಅರಿ ನರ ಕೈಯ ನನಪಿ ಸಟ್ರಿಂಗಿ ಪಟ್ರಿ ತಿನ್ನ ಅಲ್ಲೋ ಕಿಯ ಮಕ.